0: ಆಫ್ ಟೆಕ್ನಾಲಜಿ, ಸೋಮಯ್ಯ ಕ್ಯಾಂಪಸ್, ಆಕಾಶವಾಣಿ ರೋಡ್, ವಡ್ಗಾಂವ್ ವಾರ್ಡ್, ಚಂದ್ರಪುರ.
1: ಸಂಪರ್ಕ 9800004715
0: ಕಿವಾ 6868800.